ಒಳ್ಳೆ ಜನಾಬ್ ಯೋಜಲ್ ಬ್ಯಾತಾ ಸಹರ್ ಗಲಿ ಜಿ ದಿಲ್ವರ್ ರೇಡಿಯೋ ಆವಾಜ್ ಅವ್ರ ಇದ್ದ ಪರ ಯೋಜನ ಮನನ ಅಂಡ್ ಕ್ವೇದನ್ ಮನ ದಿ ಒವ್ವಲಿ ಜಾಡೆ ಮುಂಕರ ಅಸಿ ಮೇಲ್ಮಾನ ರಾಗಲಿ ದಿನ

ಫರಕ್ತೆ ಬಗ್ಗೆ ಹಾ ವಯಸ್ಸು ಕಂದ ಅದೂನು ಜಸ ಫರಕ್ತೆ ಊನ್ ಗತ ಚೈ ದೋ ದಕ್ಕನ್ ಪುರುಷ್ಗೆ ಬರೀ ಹೌದು ಬಚ್ಚಿ ಆಗ ಶಿವ ಬ್ಯಾ ಬರೀ.

ತಕ್ಲೀಪ್ಷಿತಂ ಇಲ್ಲ ತದ್ಕರ ತಲ್ಯಮೈ ಯಕ್ಷ ಮಗರ್ ಯಾದಾಶ್ಚದ ಆಗಚಾದ ಪಾರ ಯಕ್ಷಾಚಿಯರಿಗಿ ತನ್ಝೀಲಂ ಮಿಮ್ಮನ್ ಖಲಕಲ್ ಅರ್ಧ ರಾಲೇಗಲೆ ಶವೇದ ದ ಚಾದ ತರಫ ದ ಆಗಚಾದ ತರಫ ಜಿ ಪೇದಾ ಕ್ರೀದಿ ಸ್ಮಕ್ಯ ವಸ್ಮಾನುನ ಅಲ್ ಉಲಾ ಉಚತಂ